0: Yes, that's the theme song for the Thursday edition of the Global Village Shakti. Did you know that the world-renowned jazz, what should we call it, a conservatory? Berkeley, oh, no, East Coast Berkeley, spelled with two E's, they have an award-winning Indian ensemble. Wow.
1: ಅಭಿನವನೀತಾ ಅಭಿನಯ ರಾಜ ಗೋಕುಲ ಬಾಲ ಕೋಟಿ ಪ್ರಕಾಶ ತಿರಗ ನರಗ ಶ್ರೀ ರಕ್ಷಕಮಾಲ ಎತ್ತನೆ ಮುರೆ ನಾನೀ ಗೆಚ್ಚಾವೆ ಇತ್ತವಣೆಯಾಟ್ಕೊಳ್ವಾಯ ಸೂಡಿಯ ವಾಡಲೆ ಸೂಡಿಯವ ಕಲವಾಡಿಯ ಸಿಂಧೆ ಕರೊಂಬತ್ತ ಭೂತಗಿಯಾಗ ಪಣಿತ್ತಿಡುವಾಯ ಪಾವೈ ವಿರಗಂ ಪರಿಗಿಡುವಾಯ ಆಯರ್ಥಂ ಮಾಯಾ ನೀವ ಆಯರ್ಥಂ ಮಾಯಾ ನೀವ ಆಯರ್ಥಂ ಮಾಯಾ ನೀವ